ಮಥಂಗ ಸಿದಿ ತೋರೈ ಫಿಲ್ಮ್ದಗಿ ಮಾಧುರಿಗೆ ನಾಯ್ತೋಮ್ ಖೊಂಜಲ್ದ ಖೈದೇಮ್ ಇಮೋನ ಸೈರೇಂಗ್ಬ ರಣಬೀರ್ ಠೌನಾನ ಸೈರಾಂಗ್ಬ ಇಸೈ ತಾಮಿನಸಿ ಇಸೈ ಅಸಿಬು ಖನ್ಬಿರಕ್ಲಿಬ ಮರುಬ್ನ ಇಥಾಯ್ ಬಜಾರ್ದಗಿ ಒಯ್ನಾಮ್ ನೌಚಾಮೈತೈ ಕುದೋಲ್ ತಮ್ಜರಿ ತಾಮಿನಸಿ.

ಅದೊಂದು ಥೌರಂ ತಬಿರಿ ಬಾಸಿ ಆಕಾಶವಾಣಿ ಇಂಫಾಲ್ಗೆ ಸಂಗೈ ಚನೆಲ್ ದಿಗಿನಿ ಚನೆಲ್ ಸಿದ ಹೌಜಿಕ್ ಲಾಂಥೋಕ್ಸರಿ ಮತ್ತ ಮಿಸೈ ಸಿಂಗ್ ಮಥಂಗ್ ಮಥಂಗ್ ಓಯ್ನಾ ಕುದೋಲ್ಗೆ ಅಹಾನ್ಬದ ಲೋಕಚ್ಚರಿಬ ಮತ್ತ ಮಿಸೈ ಸಿ ಥೋಕ್ಚೋಮ್ ಚಂದ್ರವಲಾಗಿ ಕೊಂಜೆಲ್ದ ನಾಯ್ ಶ್ರಮ್ ಸಮರೇಂದ್ರನ ಸೈರಿಂಗ್ ಮತ್ತ ಮಿಸೈನಿ ತಾಬಿರಸಿ.